ತಾವಿರಿ, ಚೆನ್ನು ಐಪಿಎಸ್ ಫಾರ್ಮಸಿದಗಿ ಎ ಜೆ ಎಮ್ ಐ ಸ್ನಾಮ್ ಅಮದಿ ಸಂಗೀತಾಗೆ ಪುನ್ಬ ಕೊಂಜಲ್ದ ಸನಾತನ್ ನುಂಗ್ಥೊಂಬನ ಸೈರೆಂಗ್ಬ ಅಮದಿ ಬಿಬೇತ್ ಅಲ್ಲಿ ಚೊಂಗ್ಥಾಮ್ನ ಸೈರಾಂಗ್ ಬಿಷೈ ನಿಂಗ್ಸಿಂಗ್ ಬೈಯಾಯ್ ಚೆನ್ನು ಐಪಿಎಸ್ ಫಾರ್ಮಸಿ ಇಂಗ್ಲಿಸಿಂಗ್ ಅನಿ ತಾರಾ ನಿಪಾಲ್ದ ಸನಾತನ್ ನುಂಗ್ಥೊಂಬನ ಡಿರೆಕ್ಷನ್ ಪಿಗಿಬ ಫರ್ಮ್ ಅಮನಿ ಮಥಂಗ್ದ ಮುಕ್ತಾಮಿನಸಿ ಅಮೂಬ ಕುಂದೊ ಫಾರ್ಮಸಿದಗಿ ಪುಷ್ಪರಾಣಿ ಅಮದಿ ನಾವು ಖೊಂಬ ಅನಿಗಿ ಕೊಂಜಲ್ದ ಹುಯಿನಿಂಗ್ ಸುಮಂ ಸೂರಸ್ನ ಸೈರೆಂಗ್ಬ ಅಮದಿ ಓ ಗಿತ್ನ ಸೈರಾಂಗ್ ಬೈಷೈ.

0: ꯆꯍꯤ ꯑꯁꯤꯒꯤ ꯄꯥꯂꯟ ꯊꯧꯔꯝ ꯑꯁꯤꯒꯤ ꯍꯤꯔꯝꯅ ꯐ꯭ꯔꯣꯝ ꯕꯔꯗꯟ ꯇꯨ ꯁꯣꯂꯨꯁꯟ ꯁꯦꯞ ꯐꯨꯗ ꯑꯦꯚ꯭ꯔꯤ ꯍꯣꯌꯔ ꯍꯥꯏꯕꯁꯤꯅꯤ ꯊꯧꯔꯝꯗꯨꯗ ꯅꯦꯁꯅꯦꯜ ꯁ꯭ꯄꯣꯔꯠꯁ ꯌꯨꯅꯤꯚꯔꯁꯤꯇꯤꯒꯤ ꯚꯥꯏꯁ ꯆꯥꯟꯁꯦꯂꯔ ꯗꯔꯖꯤꯠ ꯁꯤꯡ ꯆꯧꯙꯔꯤ ꯑꯦꯗꯤꯁꯅꯦꯜ ꯐꯨꯗ ꯁꯦꯐꯇꯤ ꯀꯃꯤꯁꯅꯔ ꯗꯣꯛꯇꯔ ꯑꯦꯟ ꯍꯦꯃꯟꯇ ꯀꯨꯃꯥꯔꯅꯆꯤꯡꯕ ꯁꯔꯨꯛ ꯌꯥꯈꯤ ꯊꯧꯔꯝꯗꯨꯗ ꯁ꯭ꯄꯦꯂꯤꯡ ꯄꯤ ꯀꯝꯄꯤꯇꯤꯁꯟꯒꯤ ꯃꯅꯥ ꯃꯊꯨꯝꯁꯨ ꯌꯦꯟꯊꯣꯛꯈꯤ ꯃꯁꯥ ꯃꯎ ꯐꯕ ꯈꯨꯟꯅꯥꯏ ꯑꯃ ꯁꯦꯝꯒꯠꯅꯕ ꯃꯤꯌꯥꯝꯗ ꯍꯛꯆꯥꯡꯗ ꯁꯣꯛꯍꯟꯗꯕ ꯇꯔꯨ ꯇꯅꯥꯟꯕ ꯆꯤꯟꯖꯥꯛ ꯐꯪꯍꯟꯕ ꯍꯥꯏꯕꯁꯤ ꯁꯔꯀꯥꯔꯒꯤ ꯑꯆꯦꯠꯄ ꯐꯤꯔꯦꯞꯅꯤ ꯍꯥꯏꯅ ꯀꯦꯟꯗ꯭ꯔꯒꯤ ꯍꯛꯁꯦꯜ ꯑꯃꯁꯨꯡ ꯌꯥꯏꯐ ꯌꯨꯝꯕꯥꯜ ꯃꯟꯇ꯭ꯔꯤ ꯗꯣꯛꯇꯔ ꯖꯦ ꯄꯤ ꯅꯗ꯭ꯗꯥꯅ ꯑꯃꯨꯛ ꯍꯟꯅ ꯐꯣꯡꯗꯣꯛꯈ꯭ꯔꯦ ꯋꯥꯔꯜꯗ ꯐꯨꯗ ꯁꯦꯐꯇꯤ ꯗꯦꯒ ꯃꯔꯤ ꯂꯩꯅꯅ ꯁꯣꯁꯤꯌꯦꯜ ꯃꯦꯗꯤꯌꯥꯗ ꯊꯥꯒꯠꯄ ꯃꯍꯥꯛꯀꯤ ꯄꯥꯎꯖꯦꯜꯗ ꯁ꯭ꯔꯤ ꯅꯗ꯭ꯗꯥꯅ ꯃꯤꯌꯥꯝꯗ ꯑꯐꯕ ꯆꯤꯟꯖꯥꯛ ꯆꯥꯅꯕ ꯑꯃꯁꯨꯡ ꯇꯤꯟꯖꯦꯜ ꯂꯥꯏꯆꯦꯟꯗꯕ ꯃꯔꯣꯝꯗꯣꯝ ꯂꯦꯞꯆꯕ ꯉꯝꯕ ꯚꯥꯔꯠ ꯑꯃ ꯁꯦꯝꯒꯠꯅꯕ ꯑꯥꯄꯤꯜ ꯇꯧꯈꯤ ꯃꯤꯌꯥꯝꯅ ꯑꯆꯥ ꯊꯥꯎ ꯁꯤꯖꯤꯟꯅꯕꯒꯤ ꯆꯥꯡ ꯆꯥꯗ 10 ꯍꯟꯊꯍꯟꯅꯕ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯐꯣꯡꯗꯣꯛꯈꯤꯕ ꯋꯥꯐꯝ ꯑꯗꯨꯕꯨꯁꯨ ꯃꯟꯇ꯭ꯔꯤꯅ ꯅꯧꯍꯧꯅꯅ ꯅꯤꯡꯁꯤꯡꯈꯤ ꯂꯣꯟꯅ ꯗ꯭ꯔꯒ ꯑꯃꯗꯤ ꯈꯨꯠꯁꯨ ꯈꯨꯠꯂꯥꯏ ꯀꯔꯕꯥꯔ ꯇꯧꯕ ꯃꯤꯑꯣꯏꯁꯤꯡ ꯃꯥꯌꯣꯛꯅꯕꯗ ꯑꯀꯤꯕ ꯂꯩꯇꯅꯕꯒꯤꯗꯃꯛ ꯚꯥꯔꯠ ꯑꯃꯁꯨꯡ ꯕꯪꯒ꯭ꯂꯥꯗꯦꯁ ꯂꯣꯟꯅꯕ ꯉꯝꯈꯩ ꯄꯔꯤꯡꯗ ꯂꯩꯔꯤꯕ ꯃꯤꯑꯣꯏꯁꯤꯡꯗ ꯑꯦꯋꯦꯔꯅꯦꯁ ꯄꯤꯅꯕ ꯑꯃꯗꯤ ꯇ꯭ꯔꯦꯅꯤꯡ ꯀꯦꯝꯁꯤꯡ ꯍꯥꯡꯗꯣꯛꯅꯕ ꯀꯦꯟꯗ꯭ꯔꯒꯤ ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯍꯅ ꯃꯔꯤ ꯂꯩꯅꯕ ꯑꯣꯊꯣꯔꯤꯇꯤꯁꯤꯡꯗ ꯈꯪꯍꯟꯈ꯭ꯔꯦ ꯉꯝꯈꯩ ꯄꯔꯤꯡ ꯉꯥꯛ ꯁꯦꯟꯕ ꯑꯃꯗꯤ ꯉꯝꯈꯩꯗ ꯃꯤꯍꯥꯠ ꯃꯤꯄꯨꯟꯒꯤ ꯊꯕꯛ ꯆꯠꯊꯕ ꯊꯤꯡꯅꯕ ꯍꯣꯠꯅꯕꯗ ꯃꯤꯌꯥꯝꯅ ꯆꯥꯎꯅ ꯊꯧꯗꯥꯡ ꯂꯧꯕꯒꯤ ꯇꯉꯥꯏ ꯐꯗꯕ ꯂꯩ ꯍꯥꯏꯅꯁꯨ ꯁ꯭ꯔꯤ ꯁꯍꯅ ꯐꯣꯡꯗꯣꯛꯈꯤ ꯇ꯭ꯔꯤꯄꯨꯔꯥꯒꯤ ꯉꯝꯈꯩ ꯄꯔꯤꯡꯒ ꯃꯔꯤ ꯂꯩꯅꯕ ꯋꯥꯐꯝꯁꯤꯡ ꯈꯟꯅꯅꯕꯒꯤꯗꯃꯛ ꯒ꯭ꯔꯤꯍ ꯃꯟꯇ꯭ꯔꯤꯅ ꯁꯚꯥꯄꯇꯤ ꯑꯣꯏꯗꯨꯅ ꯉꯔꯥꯡ ꯑꯒꯔꯇꯂꯥ ꯃꯅꯥꯛꯇ ꯂꯩꯕ ꯁꯥꯜꯕꯒꯥꯟꯒꯤ BSF ꯇ꯭ꯔꯤꯄꯨꯔꯥ ꯐ꯭ꯔꯟꯇꯤꯌꯔ ꯍꯦꯗꯀ꯭ꯋꯥꯔꯇꯔꯁꯇ ꯃꯤꯐꯝ ꯑꯃ ꯄꯥꯡꯊꯣꯛꯈꯤ ꯇ꯭ꯔꯤꯄꯨꯔꯥꯗ ꯃꯒꯨꯜ ꯂꯩꯕ ꯍꯩꯅꯧ ꯃꯈꯜꯁꯤꯡ ꯔꯥꯏꯖ ꯑꯗꯨꯒꯤ ꯁꯤꯖꯤꯟꯅꯕ ꯀꯣꯟꯅꯕ ꯆꯥꯡꯗ ꯄꯨꯊꯣꯛꯄ ꯉꯝꯅꯕꯒꯤ ꯈꯣꯡꯊꯥꯡ ꯑꯃ ꯑꯣꯏꯅ ꯍꯣꯔꯇꯤꯀꯜꯆꯔ ꯔꯤꯁꯔꯁ ꯁꯦꯟꯇꯔꯅ ꯔꯥꯏꯖ ꯑꯗꯨꯒꯤ ꯏꯁꯤꯡ ꯅꯨꯡꯁꯤꯠꯀ ꯆꯥꯅꯕ ꯃꯈꯜꯒꯤ ꯍꯩꯅꯧꯁꯤꯡꯒꯤ ꯃꯇꯥꯡꯗ ꯌꯦꯡꯁꯤꯟꯅꯕ ꯑꯦꯛꯖꯣꯇꯤꯛ ꯃꯦꯡꯒꯣ ꯕ꯭ꯂꯣꯛ ꯑꯃ ꯍꯥꯡꯗꯣꯛꯈ꯭ꯔꯦ ꯐ꯭ꯔꯨꯏꯠ ꯑꯦꯟ ꯗ ꯚꯤꯖꯤꯇꯦꯕꯜ ꯗꯤꯕꯂꯞꯃꯦꯟꯠ ꯌꯨꯅꯤꯠꯀꯤ ꯑꯣꯐꯤꯁ ꯕꯤꯜꯗꯤꯡ ꯑꯃ ꯅꯥꯒꯤꯆꯦꯔꯥꯗ ꯍꯥꯡꯗꯣꯛꯂꯗꯨꯅ ꯔꯥꯏꯖꯒꯤ ꯂꯧꯎ ꯁꯤꯡꯎ ꯃꯟꯇ꯭ꯔꯤ ꯔꯇꯟ ꯂꯥꯜ ꯅꯥꯊꯅ ꯍꯥꯏ ꯄꯣꯠꯊꯣꯛ ꯍꯦꯟꯅ ꯄꯨꯊꯣꯛꯄ ꯉꯝꯕ ꯑꯃꯗꯤ ꯑꯐꯕ ꯃꯈꯜꯒꯤ ꯃꯍꯩ ꯃꯔꯣꯡꯁꯤꯡꯒ ꯂꯣꯏꯅꯅ ꯕ꯭ꯂꯣꯛ ꯑꯗꯨ ꯁꯦꯝꯒꯠꯄꯅꯤ ꯅꯥꯒꯥꯂꯦꯟꯒꯤ ꯔꯥꯖ꯭ꯌꯄꯥꯜ ꯅꯟꯗ ꯀꯤꯁꯣꯔ ꯌꯥꯗꯕꯅ ꯍꯥꯏꯔꯤ ꯃꯤꯌꯥꯝꯗ ꯊꯕꯛ ꯅꯤꯡꯊꯤꯅ ꯐꯪꯍꯟꯗꯨꯅ ꯃꯈꯣꯏꯒꯤ ꯄꯨꯟꯁꯤ ꯃꯍꯤꯡ ꯍꯦꯟꯅ ꯐꯒꯠꯍꯟꯅꯕꯒꯤꯗꯃꯛ ꯁꯔꯀꯥꯔꯒꯤ ꯑꯦꯖꯦꯟꯁꯤꯁꯤꯡ ꯃꯍꯩ ꯇꯝꯐꯝꯁꯤꯡ ꯎꯗ꯭ꯌꯣꯒꯁꯤꯡ ꯑꯃꯗꯤ ꯈꯨꯟꯅꯥꯏꯒꯤ ꯂꯨꯞꯁꯤꯡꯒꯤ ꯃꯔꯛꯇ ꯑꯃꯒ ꯑꯃꯒ ꯃꯇꯦꯡ ꯄꯤꯅꯕ ꯍꯦꯟꯒꯠꯍꯟꯕ ꯇꯉꯥꯏ ꯐꯗꯦ ꯗꯣꯟ ꯕꯣꯁꯀꯣ ꯀꯣꯂꯦꯖꯇ ꯀꯣꯍꯤꯃꯥ ꯖꯣꯕ ꯐꯤꯌꯔ ꯍꯥꯡꯗꯣꯛꯄꯗ ꯔꯥꯖ꯭ꯌꯄꯥꯜꯅ ꯊꯕꯛ ꯄꯤꯕꯒ ꯃꯔꯤ ꯂꯩꯅꯕ ꯋꯥꯐꯝ ꯀꯌꯥꯒꯤ ꯃꯇꯥꯡꯗ ꯄꯟꯈꯤ ꯃꯦꯠ ꯗꯤꯄꯥꯔꯠꯃꯦꯟꯅ ꯍꯥꯏꯔꯤ ꯀꯔꯅꯥꯇꯀꯤ ꯁꯃꯨꯗ꯭ꯔ ꯈꯣꯡꯕꯥꯟ ꯀꯦꯔꯂꯝ ꯑꯃꯁꯨꯡ ꯃꯥꯍꯦꯒꯤ ꯃꯐꯝ ꯀꯌꯥꯗ ꯉꯁꯤ ꯀꯥ ꯍꯦꯟꯅ ꯀꯟꯕ ꯃꯑꯣꯡꯗ ꯅꯣꯡ ꯆꯨꯒꯅꯤ ꯑꯋꯥꯡ ꯅꯣꯡꯄꯣꯛ ꯚꯥꯔꯠ ꯑꯟꯗꯃꯥꯟ ꯅꯤꯀꯣꯕꯔ ꯀꯣꯟꯀꯥꯟ ꯒꯣꯋꯥ ꯂꯛꯁꯗꯤꯞ ꯃꯍꯥꯔꯥꯁꯇ꯭ꯔ ꯅꯣꯡꯆꯨꯞ ꯕꯪꯒ꯭ꯂꯥꯒꯤ ꯍꯤꯃꯥꯂꯣꯏꯒꯤ ꯁꯔꯨꯛ ꯁꯤꯛꯀꯤꯝ ꯇꯥꯃꯤꯜꯅꯥꯗꯨ ꯄꯨꯗꯨꯆꯦꯔꯤꯅꯆꯤꯡꯕꯗꯁꯨ ꯉꯁꯤ ꯑꯀꯟꯕ ꯅꯣꯡ ꯆꯨꯔꯕ ꯌꯥꯏ ꯑꯟꯗ꯭ꯔ ꯄ꯭ꯔꯗꯦꯁ ꯕꯤꯍꯥꯔ ꯖꯔꯈꯟ ꯃꯙ꯭ꯌ ꯄ꯭ꯔꯗꯦꯁ ꯎꯔꯤꯁ꯭ꯌꯥ ꯇꯦꯂꯪꯒꯅꯥ ꯅꯣꯡꯆꯨꯞ ꯕꯪꯒ꯭ꯂꯥ ꯑꯃꯗꯤ ꯁꯤꯛꯀꯤꯝꯗꯗꯤ ꯑꯈꯥꯛ ꯑꯔꯥꯎ ꯌꯥꯎꯅ ꯅꯣꯡ ꯆꯨꯒꯅꯤ ꯍꯥꯏꯔꯤ ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ ꯃꯄꯥꯜ ꯊꯧꯔꯝ ꯃꯟꯇ꯭ꯔꯤ ꯗꯣꯛꯇꯔ ꯑꯦꯁ ꯖꯌꯁꯪꯀꯔꯅ ꯅ꯭ꯌꯨ ꯗꯦꯜꯂꯤꯗ ꯂꯥꯛꯂꯤꯕ ꯅꯦꯄꯥꯜꯒꯤ ꯃꯄꯥꯜ ꯊꯧꯔꯝ ꯃꯟꯇ꯭ꯔꯤ ꯁꯤꯁꯤꯔ ꯈꯅꯥꯜꯒ ꯎꯅꯈ꯭ꯔꯦ ꯑꯃꯁꯨꯡ ꯅꯦꯄꯥꯜꯗ 2015 ꯌꯨ ꯑꯥꯔ ꯍꯥꯈꯤꯕ ꯑꯗꯨꯒꯤ ꯔꯤꯀꯟꯁꯇ꯭ꯔꯛꯁꯟ ꯄ꯭ꯔꯣꯒ꯭ꯔꯥꯝꯒꯤ ꯃꯈꯥꯗ ꯍꯦꯜꯊ ꯐꯦꯁꯤꯂꯤꯇꯤ 92 ꯍꯦꯟꯅ ꯑꯃꯁꯨꯡ ꯀꯜꯆꯔꯦꯜ ꯍꯦꯔꯤꯇꯦꯖ ꯄ꯭ꯔꯣꯖꯦꯛꯠ 12 ꯚꯔꯆ꯭ꯋꯦꯜ ꯑꯣꯏꯅ ꯈꯨꯠꯁꯤꯟꯅꯈ꯭ꯔꯦ ꯅꯦꯄꯥꯜꯒꯤ ꯚꯣꯏꯁ ꯐꯔꯁ ꯂꯦꯡꯒ꯭ꯋꯦꯖ ꯇ꯭ꯔꯥꯟꯁꯂꯦꯁꯟ ꯄ꯭ꯂꯦꯠꯐꯣꯔꯝ ꯑꯃꯒꯤ ꯅꯦꯁꯅꯦꯜ ꯗꯤꯖꯤꯇꯦꯜ ꯏꯟꯐ꯭ꯔꯥꯁ꯭ꯇ꯭ꯔꯛꯆꯔ ꯄꯨꯟꯅ ꯁꯦꯝꯃꯤꯟꯅꯅꯕ ꯗꯤꯖꯤꯇꯦꯜ ꯏꯟꯗꯤꯌꯥ ꯚꯥꯁꯤꯅꯤ ꯑꯃꯁꯨꯡ ꯀꯥꯠꯃꯥꯟꯗꯨ ꯌꯨꯅꯤꯚꯔꯁꯤꯇꯤꯒꯤ ꯃꯔꯛꯇ ꯌꯥꯅ ꯋꯥꯔꯣꯜ ꯑꯃꯁꯨ ꯁꯍꯤ ꯇꯧꯅꯈꯤ ꯂꯩꯕꯥꯛ ꯑꯅꯤ ꯃꯤꯌꯥꯝꯒꯤ ꯌꯥꯏꯐꯅꯕ ꯑꯃꯗꯤ ꯆꯥꯎꯈꯠꯅꯕꯒꯤꯗꯃꯛ ꯚꯥꯔꯠꯅ ꯅꯦꯄꯥꯜꯒ ꯄꯨꯟꯅ ꯊꯕꯛ ꯇꯧꯃꯤꯟꯅꯕꯒꯤ ꯑꯆꯦꯠꯄ ꯐꯤꯔꯦꯞ ꯑꯗꯨꯕꯨꯁꯨ ꯗꯣꯛꯇꯔ ꯖꯌꯁꯪꯀꯔꯅ ꯅꯧꯍꯧꯅ ꯅꯤꯡꯁꯤꯡꯈꯤ ꯁ꯭ꯔꯤ ꯈꯅꯥꯜ ꯅꯨꯃꯤꯠ ꯍꯨꯝꯅꯤꯒꯤ ꯈꯣꯡꯆꯠꯇ ꯍꯧꯖꯤꯛ ꯚꯥꯔꯠꯇ ꯂꯩꯔꯤ ꯀꯦꯟꯗ꯭ꯔꯒꯤ ꯍꯛꯁꯦꯜ ꯑꯃꯁꯨꯡ ꯌꯥꯏꯐ ꯌꯨꯝꯕꯥꯜ ꯔꯥꯖ꯭ꯌ ꯃꯟꯇ꯭ꯔ�ꯤ ꯑꯅꯨꯄ꯭ꯔꯤꯌꯥ ꯄꯇꯦꯜꯅ ꯍꯥꯏꯔꯤ ꯁꯔꯀꯥꯔꯅ ꯂꯩꯕꯥꯛ ꯑꯁꯤꯗ ꯗꯤꯖꯤꯇꯦꯜ ꯍꯦꯜꯊ ꯏꯀꯣ ꯁꯤꯁꯇꯦꯝ ꯍꯦꯟꯅ ꯐꯒꯠꯍꯟꯅꯕ ꯑꯆꯦꯠꯄ ꯐꯤꯔꯦꯞꯀ ꯂꯣꯏꯅꯅ ꯊꯕꯛ ꯄꯥꯏꯈꯠꯂꯤ ꯑꯀꯥꯁꯕꯥꯅꯤ ꯅ꯭ꯌꯨꯁꯀ ꯈꯟꯅꯅ ꯎꯅꯕꯗ ꯃꯟꯇ꯭ꯔꯤꯅ ꯍꯥꯏ ꯑꯌꯨꯁꯃꯥꯟ ꯚꯥꯔꯠ ꯗꯤꯖꯤꯇꯦꯜ ꯃꯤꯁꯟꯒꯤ ꯃꯈꯥꯗ ꯚꯥꯔꯠꯅ ꯌꯨꯅꯤꯛ ꯑꯥꯚꯥ ꯑꯥꯏꯗꯦꯟꯇꯤꯇꯤ ꯀꯥꯔꯗ ꯀꯣꯇꯤ 40 ꯍꯦꯟꯅ ꯁꯦꯝꯈ꯭ꯔꯦ ꯑꯃꯁꯨꯡ ꯗꯤꯖꯤꯇꯦꯜ ꯃꯦꯗꯤꯀꯦꯜ ꯔꯦꯀꯣꯔꯗ ꯀꯣꯇꯤ 100 ꯃꯊꯛꯇ ꯑꯁꯤꯒꯨꯝꯕ ꯑꯥꯚꯥ ꯑꯥꯏ ꯗꯤꯁꯤꯡ ꯑꯁꯤꯒ ꯃꯔꯤ ꯂꯩꯅꯍꯟꯈ꯭ꯔꯦ ಶ್ರೀಮತಿ ಅನುಪ್ರಿಯಾ ಪಟೇಲ್ಗ ಉನ್ನಬಗಿ ಥೌರಮಸಿ ಆಕಾಶವಾಣಿನ ಮೋದಿಗಿ ಸರ್ಕಾರಗಿ ಸಹಿ ತರ ನಿಥೋಯ್ ಹೈಬ ಅಖನ್ನಬ ಸೇರಿಸ ಸಿದ ಗಸಿ ನುಮಿದಾಂಗ್ ಪುಂಗ್ ತರೆತ್ ಮಿನಿಟ್ ತರದ ಆಕಾಶವಾಣಿಗಿ ಎಫ್ ಎಂ ಗೋಲ್ ಅಮಸುಂಗ್ ಅತೈ ಫ್ರೀಕ್ವೆನ್ಸಿ ಸಿಂಗ್ದ ಸಂದೊಕ್ಕನಿ ಸರ್ಕಾರನ ಹೈರಿ ಮಾಲೇಮ್ಗಿ ಒಯ್ನ ಎಲ್ ಪಿ ಜಿಗಿ ಮಮಲ್ ಚಾವ್ನ ಹೆಂಗಲ್ಲಬಸು ಭಾರತದಿ ಸಾಕ್ ಥೋಂಗ್ನಬ ಗ್ಯಾಸ್ ಅಸಿ ಖ್ವಾಯ್ದಿಗಿ ಅತಾಬ ಮಮಲ್ದ ಫಂಗಲ್ಲಿ ಚೇರೋಲ್ ಅಮದ ಪೆಟ್ರೋಲಿಯಂ ಅಮಸುಂಗ್ ನ್ಯಾಚುರಲ್ ಗ್ಯಾಸ್ ಮಂತ್ರಾಲಯನ ಹೈ ಭಾರತದ ಎಲ್ ಪಿ ಜಿ ಸಿಲಿಂಡರ್ಗಿ ಮಮಲ್ ಅಸಿ ಯುಮ್ಲೋ ನರಿಬ ಲೈಬಾಕ್ಸಿಂಗ ಯೆಂಗ್ನಬದ ಕಾ ಹೆನ ಹೋಂಗ್ಲಿ ಅಮಸುಂಗ್ ಅಮೇರಿಕಾ ಆಸ್ಟ್ರೇಲಿಯಾ ಅಮದಿ ಕನಾಡಾಗುಂಬ ಸೆಲ್ ಥುಂಗಿಲಂದ ಕಾ ಹೆನ ಚೌಖಲಬ ಲೈಬಾಕ್ಸಿಂಗ್ದ ಪೀರಿಬ ಮಮಲ್ದ ಕಿಸೋಹಂಥರಿ ಚೇರೋಲ್ ಅದನ್ನು ಹೈ ಪ್ರಧಾನ ಮಂತ್ರಿ ಉಜ್ವಾಲಾ ಯೋಜನಾಗಿ ಬೆನಿಫಿಷರಿಸಿಂದ ಕಿಲೋಗ್ರಾಮ್ ತರಾಮರಿ ಗ್ರಾಮ್ ಚನಿಗಿ ಎಲ್ ಪಿ ಜಿ ಸಿಲಿಂಡರ್ ಲುಪಾ ಚಾತುಕ್ ನಿಫು ನಿಥೋಯ್ ಖಕ್ತದ ಫಂಗ್ಲಿ ಅದುಗ ದೆಹಲಿದ ಜನರಲ್ ಕನ್ಸ್ಯೂಮರ್ಸಿಂದ ಸಿಲಿಂಡರ್ ಅಮದ ಲುಪಾ ಚಮಾಪಲ್ ನಿಫು ನಿಥೋಯ್ದ ಫಂಗ್ಲಿ ಅಮರೋಮ್ದ ಚಾಕ್ ಥೊಂಗ್ನಬ ಗ್ಯಾಸ್ ಎಲ್ ಪಿ ಜಿಗಿ ಮಮಲ್ ಹೆಂಗಿಟ್ಕ್ರೆ ಕಿಲೋಗ್ರಾಮ್ ತರಾಮರಿ ಗ್ರಾಮ್ ಚನಿ ಲುಂಬ ಎಲ್ ಪಿ ಜಿ ಸಿಲಿಂಡರ್ ಅಮಗಿ ಮಮಲ್ ಲುಪಾ ಕುನ್ಮಾಪನ್ ಹೆಂಗಲೆ ಮಸಿ ಗಸಿದಗಿ ಚಟ್ನಬ ಹೌರಗನಿ ಹೈರಿ ನಿಟ್ ಯು ಜಿ ಲಿಸಿಂಗನಿ ಕುಂತರುಕ್ಕಿ ಅಮುಕ್ ಹನ್ನ ಪಾಂಗ್ತೊಕ್ಕದುರಿಬ ಪರೀಕ್ಷಾಗಿ ಕ್ವೆಶನ್ ಲೀಕ್ ಒಯ್ರೆ ಹೈನ ಸೋಶಿಯಲ್ ಮೀಡಿಯಾ ಪ್ಲೇಟ್ಫಾರ್ಮ್ದ ಸಂದೊಕ್ಲಿಬ ವಾಫಮ್ ಅದು ಅರಾನ್ಬನಿ ಹೈನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎನ ಹೈರಿ ಏಜೆನ್ಸಿ ಅಸಿನ ಸೋಶಿಯಲ್ ಮೀಡಿಯಾದ ಥಗತ್ಪ ವಾರೋಲ್ ಅಮದ ಹೈ ಅಸಿಗುಂಬ ಥೌವೊಂಗ್ ಅಸಿ ಮಹಿರೋಯ್ಸಿಂಗ್ ಅಮಸುಂಗ್ ಮಕ್ಕೊಯ್ಗಿ ಇಮುಂಗ್ ಮನುಂಗ್ದ ಹೇನ ಮಿಪಾಯಿಬ ಅಮದಿ ಖೊಯ್ರಾಂಗ್ ಖೊಯ್ಸಾವ್ಬ ಪೊಕ್ಕನ್ನಬನಿ ಪರೀಕ್ಷಾಸಿ ನಿಯೋಮ್ ಸುಮ್ನಮದಿ ನಿಂಥಿನ ಪಾಂಗ್ತೊಕ್ನಬ ಚೆಕ್ಸಿಲ್ ಥೌರಾಂಗ್ಸಿಂಗ್ ಲೌಕಲ್ಲಿ ಅಸಿಗುಂಬ ಅರಾನ್ಬ ವಾಫಮ್ಸಿಂಗ್ ಸಂದೊಕ್ಲಿಬ ಮಿಯೋಯ್ಸಿಂಗ್ ಅಸಿ ಮಸಕ್ ಖಂಗ್ದೊಕ್ನಬ ಅಮದಿ ಮಕ್ಕೊಯ್ಗಿ ಮತಕ್ತ ಥಬಕ್ ಲೌಕನ್ನಬ ಸೈಬರ್ ಕ್ರೈಮ್ಗಿ ಮರಿ ಲೈನಬ ಆಥೋರಿಟಿಸಿಂಗ್ದ ಖಂಗನ್ಕ್ರೆ ಪರೀಕ್ಷಾಸಿ ಥಾಗದೋರಿಬ ಮಹಿರೋಯ್ಸಿಂಗ್ನ ಅಸಿಗುಂಬ ಅರಾನ್ಬ ಪಾವು ಥಾಜಬಿದನ್ನಬ ಅಮದಿ ಒಫಿಸಿಯಲ್ ವೆಬ್ಸೈಟ್ ಅಮದಿ ಚೆನೆಲ್ಸಿಂಗ್ದ ಪಿರಕ್ಪ ಪಾವು ಈ ಪಾವು ಖಕ್ತಮಕ್ ಥಾಜಬಿನಬ ಎನ್ ಟಿ ಎನ ಅಪೀಲ್ ತೌರಿ ನೇಪಾಲ್ ಸುಬ ಇಂಡಿಯಾ ಇಂಡೋನೇಷಿಯಾ ಜಾಯಿಂಟ್ ಕಮಿಷನ್ಗಿ ಮಿಫಂದ ಮಪಾಲ್ ಥೌರ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ್ಗ ಪುನಃ ಸಭಾಪತಿ ಒಯ್ಮಿನ್ನಬಗಿದಮಕ್ ಇಂಡೋನೇಷ್ಯಾಗಿ ವಿದೇಶ ಮಂತ್ರಿ ಶುಗಿಯನೋ ನ್ಯೂ ಡೆಲ್ಲಿದ ತುಂಗ್ಲರೆ ಸೋಶಿಯಲ್ ಮೀಡಿಯಾದ ಥಗತ್ಪ ವಾರೋಲ್ದ ಮಪಾಲ್ ಥೌರ ಮಂತ್ರಾಲಯನ ಹೈ ಮಿಫಮ್ ಅದುದ ಮಕ್ಕೊಯ್ನ ಲೈಬಾಕ್ ಅನಿನ ತೆಂಗ್ಬಾಂಗ್ ಪಿನಬ ಹೆಂಗತ್ ಹಂದುನ ಮರಿ ಹೆನ ಫಗಲ್ಹನಗಿ ಮತಾಂಗ್ದ ಖನಗನಿ ಬಾಂಗ್ಲಾದೇಶ್ಪು ಮೈಥಿಬ ಪಿದುನ ಭಾರತ್ನ ಕುಂಚಿ ಚಹಿಗಿ ಸಾಬ್ ವಿಮೆನ್ಸ್ ಫುಟ್ಬಾಲ್ ಚಾಂಪಿಯನ್ಶಿಪ್ಗಿ ಚಾಂಪಿಯನ್ ಒಯ್ರೆ ಮಸಿಗ ಲೋಯ್ನ ಭಾರತ್ನ ಟೈಟಲ್ ಅಸಿ ಫಂಗ್ಬ ತರುಕ್ ಲಕ್ ಶುರೆ ಅರೋಯ್ಬದ ಮರುವೊಯ್ಬ ಪಾವು ಅಮುಕ್ ಹನ್ನ ಮುಖ್ಯಮಂತ್ರಿ ಯುಮ್ರಾಮ್ ಖೇಮಚಾನ್ ಸಿಂಗ್ನ ಹೈರಿ ತಿಂಜಂಗ್ ಕಾಯ್ಜಂಗ್ದಬ ಖುನಾಯಮ ಒಯ್ಹನ್ನಬ ಹೋನಬದ ಮಸಿ ಒಯ್ಬ ಚಿಂಜಾಕ್ ಚಾಬ ತಂಗೈ ಫದೆ ಲೈಬಾಕ್ ಎತೈ ಮಫಮ್ ಸಿಂಗ ಲೋಯ್ನ ಮಣಿಪುರದಸು ಅಸಿ ವರ್ಲ್ಡ್ ಫುಡ್ ಸೇಫ್ಟಿ ಡೇಗಿ ಪಾಲನ್ ಥೌರಮ್ ಪಾಂಗ್ತೊಕ್ಲಿ ಲೋನ್ ಡ್ರಗ್ ಅಮದಿ ಖುಸು ಕುಲೈ ಕಾರಬಾರ್ ತೌಬ ಮಿಯೋಯ್ಸಿಂಗ್ ಮಾಯೋಕ್ನಬ ಗಮನಬ ಭಾರತ್ ಅಮಸುಂಗ್ ಬಾಂಗ್ಲಾದೇಶ್ ಕಂಕೈ ಪರಿಂಗ್ದ ಲೈರಿಬ ಮಿಯೋಯ್ಸಿಂಗ್ದ ಅವೇರ್ನೆಸ್ ಅಮದಿ ಟ್ರೈನಿಂಗ್ ಪಿನಬ ಕೇಂದ್ರಗೆ ಗೃಹ ಮಂತ್ರಿ ಅಮಿತ್ ಶಾನ ಖಂಗನ್ಕ್ರೆ ಅಮಸುಂಗ್ ಸಾಕ್ ಥೊಂಗ್ನಬ ಗ್ಯಾಸ್ ಎಲ್ ಪಿ ಜಿಗೆ ಮಮಲ್ ಗಸಿದಗಿ ಲುಪಾ ಕುನ್ಮಾಪಲ್ ಹೆಂಗಲ್ಲೆ ಪಾವು ಲೊಯ್ಜರೆ
1: ಆಕಾಶವಾಣಿ ಇಂಫಾಲ್ ಹೌಜಿಕ್ ಸದೋಕ್ಚರಿ ರೇಡಿಯೋ ಲೀಲಾ ಸಲಾಮ್ ಸುಲೋಖೋ ಲೀಲಾ ಈಬ ನಿಂಗ್ಥೌಜಮ್ ಶ್ಯಾಮ್ ಕಿಶೋರ್ ಸಿಂಹ ಲೀಲಾ ಪುಥೋಕ್ಪ ಮೈಬಮ್ ಇಶಾ ಕಾಂತ ಪುಥೋಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಮ್ ಸುಭಾಷ್ ಚಂದ್ರ ಸಿಂಗ್ ಮ್ಯೂಸಿಕ್ದ ಚನ್ನಂಬಂ ರಿಂಗೋ ಮೈತೈ ಹೌಜಿಕ್ ಲೈಜರಿ ರೇಡಿಯೋ ಲೀಲಾ ಸಲಾಮ್ ಸುಲೋಖೋ